ಶೌರ್ಯ ಸ್ಫೂರ್ತಿ. ರಚನಾ ನಿರ್ವಹಣ ಶ್ರೀ ರಾಮ್ ಭಟ್ಲ ನೃಸಿಂಹ ಶರ್ಮ. ವ್ಯಾಖ್ಯಾನ ಶ್ರೀ ಎ ವಿ ರಾಮಾರಾವ್, ಶ್ರೀಮತಿ ಕೆ ಕುಮಾರಿ. ಶೌರ್ಯ ಸ್ಫೂರ್ತಿ.